ಯಗನ ಯಗನ ರಗನ ಸಗನ ಯಗನ ರಗನ ಸಗನ ತಗಣ ರಗನ ಸಗನ ತಗಣ ಪಗಣ ಸಗನ ತಗಣ ಪಗಣ ಗಗನ ಮಗನ ಯಗನ ರಗನ ಸಗನ ಯಗನ ರಗನ ಸಗನ ತಗಣ ರಗನ ಸಗನ ತಗಣ ಪಗಣ ಸಗನ ತಗಣ ಪಗಣ ಗಗನ